ಪಲ್ಲಾಣಿಯೂರಿ ಮಾಡು ಪಡಸೀರೆ ನಾಕೇ ತೋ ಪಲ್ಲಾಣಿಯೋರೆ ಮಾಡೋರೆ ಬಾರೋ ಪಲ್ಲಾಣಿಯೋರೆ ಮಾಡೋರು ಭಾರ ದೂಯಿ ದೂಯಿ ತಂಗಡಲಪ್ಪ ತಾಣ್ಯಾರೆ ರಾಜ ಮಾರ ದೂಯಿ ದೂಯಿ ತಂಗಡಲಪ್ಪ ತಾಣ್ಯಾರೆ ರಾಜ ಮಾರು.

ಮಾಡೋದೇವರ ದೇವರ ಸಿ ಮಾಡೋದೇವರ ಸಿರೇ ಸಂದಾವರೋ ಮೋದಿ ಸಾ ಮಾರಿ ತೀರಾಳಿ ಮೇ ಮರಿ ತೀರಾಳಿ ಆಚಾರ್ಯ ಬೈ.